ಸುದ್ದ ರಹಿಯ ರೇಡಿಯೋ ನಾರಾ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್ ನಾರಾ 101.9 FM 99.9 FM SD4 4090 AM ಪಕ್ಕಾ ದೇಸಿ ಪಕ್ಕಾ ಲೋಕಲ್.